ತದಿ ಪದನಿ ಚಾಲಿದ ತಣತ ಜಂ ತಪ ಜೋಡತ ಜಂ ಜಂ ಪದನಿ ಪದ ಪಜಂ ತಜಂ ಪವತಣಗು ಜಂ ಜಂ ಪಮ ಪದೀಂ ತಗಿಟ ನಿಧಮ ಜಂ ತರಿತ ಸಾನಿದ ಕುಕುಂ ತಗಿಟ ಗರಿ ನಿತ ಜಂ ಪದನಿ ತಜಂ ತರಿಗಮ ತಗಿಟ